0: ಕಾಯ್ತಾನ ಇನ್ನಿ ಹಿಡಿನಿ ಕರ್ಕಿಸಿದ್ರು ಇನ್ನಿ ಹಿಡಿನಿ ಕರ್ಕಿಸಿದ್ರು
1: ಮೋ ರಾಜಾ ಹುಚ್ಚು ತಿಮಿ ಪನಿ ತಿವನ ರಾಣಿ ಹುನೆ ಚ ಏಕ ಹಾಮ್ರು ಚುಟ್ಟೆ ಕಹಾನಿ ಬನೌಲ ಪ್ರಿನ್ಸೆಸ್ ಸ್ವಾಮಿ ಕರಿ ಕರಿ ವಿಷಯ ತಿನೆ ಕಸ್ತು ತಿಮ್ರು ಪ್ರಾಣಿ ಅಪ ನಚಾಉನ ಪರ ಪರ ಚಾರ್ಮಿ ಚಾರಿ ಮನ ನಚಿಕ ಔತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಕ ಕಿತ ಗಾಚ ಅಪ ಸುಹನೆ ಪಹೋ ಕಿ ಮನ ಮಿಲೆ ಸಾತಿ ಮಲ ರೋಜ ನೆ ಪಹೋ ಕಿ